ಇಲ್ಲೊಂದು ಬಾಟಂಫಿಟ್ ಬಸ್ತಿನಲ್ಲಿ ಚಿನ್ನಪಾಸಿ, ಕಣ್ಣಪಾಸಿ, ಬಾಲಪಾಸಿ, ಅರುಣಾದೇವಿ, ಅರುಣ್ ಕುಮಾರ್, ಅಮೃತ, ಅನಿತಾ, ಬಬಿತಾ, ಸುನೀತಾ, ಚಾಪೆಲ್, ಚೇತು, ಭಾನುರಾಜ್, ರಾಜ್ವಿಕಾ, ಅಮಿತ್ ಖನ್ನಾ, ರಾಹುಲ್ ಖನ್ನಾ, ರಾಧಾಪಾಸಿ, ಭವ್ವಾಪಾಸಿ, ರೋಹಿತ್, ರೋಶಿನಿ, ಉಮಾ, ಮೀನಾಕುಮಾರಿ, ಪಾರ್ವತಿಭಾಯ್, ಚೋಟಾಪುರನ್ ಪಾಸಿ, ಉಮಾಶಂಕರ್, ಇಂಕಾ ಶಾಕಿರ್, ಶಹಜಾದಿ, ಮೆಹ್ರಿಂ, ಪ್ರವೀಣ್, ಸುಂದರ್ ರಾಜ್, ಜಿ ವೆಂಕಟೇಶ್ವರರಾವ್ ವೀರಂತಾ ಕೋರ್ತುನ್ನ ಪಾಠ ಜೀವನ ತರಂಗಾಲು ಚಿತ್ರಂ ನುಂಡಿ ಸುಶೀಲ ಪಾಡಿನ ಪಾಠ.